0: ಮುಮ್ಮಾಗುತ್ತುಂಟೆ.
1: ಹವಸ ತೊನಾಯಿ ವೆನಾದೇ ಪನಸ್ ಪಹೈ ವೆಲಾಮ ಸುಭಮ ಸುಭ ದವಸಕ್ಕೆ ವಾಚಾಮಿ ಅಮ್ಮ ತಾತ ಅಂಪಾರ ಮಹಾಯೇನ್ ನದೇ ರಾಜಪಕ್ಷ ಒಯಾವ ಎಗದು ಕರಗನ್ನ ಅಮ್ಮಂಗ್ ಚಾಮಿ ಅದಮಾಗ ಮಹಾತ್ಯಾಗೆ ಅಮ್ಮಗೆ ಬರ್ತೇಗ ಎಯಾವೈ ಕುಮಾರಯ್ಯವೈ ಎಗದು ಕರಗನ್ನಗೆ ರತಿಯನ ವಾ ದಿಸನಿ ನಿಮಿ ಅನುಷ ದೋಗೆ ನಮನೆ ದಿಸನಿ ಇಟ ಪಸ್ಸೆ ಮಾವತ್ ಎಗದು ಕರಗನ ಸಿಂಧುವಾಗ ತೆನ್ನ ಕೇಳ ಮೀ ಮೆಸೇಜ್ ಎಗ ನುವಂತಿ ಒಯಾಗಿಂ ತಂಗಿತಿ ಯಾನ ಲಂಗಾಯಿನಿ ಕೇಳ ತಿಯನವಾ ඕනේ යන්න ළඟයිනේ කියලා යන්නම් ඈ අම්මෝ මේ පැතුන ගෙවුන හැටි දන්නේ මං විතරයි ගේගෙන අපි අපව මුන්න ගහන්නේ හෙට දවල් එකට මැසේජස් ගොඩාක් කිව්වට මම හංගෙටියට බොහොම ස්තුතියි මම චාමිකා මනෝජිනී සුබ දවසක්